ಬದರಿಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ನಿದ ಸಲಿ ನಿದ ದಬಗರಿ ದನಿ ದಬ ಸರಿ ಗಮ ಬದಿ ಗಮ ಬದ ಗಮ ಬದನಿ ಸನಿ ದರಿ ಸನ್ನಿ ದಬ